ಮನೋರಂಜನ್ ಸಾಹಿತ್ಯ ಕಲಾ ಸಂಸ್ಕೃತಿ ಪರ್ಯಟನರ ವಿಕಾಸ ಕಲಾ ಜನ ಪಕ್ಷೀಯ ಆವಾಜ್ ಹಮರು ರೇಡಿಯೋ 103.4 ಮೆಗಾಹರ್ಟ್ಜ್.

0: അപ്പേ ഓനേ പാടെ ഷോർട്ടി വാസ്കോ ടി വി പോക്കറെ എടിയോ നിക്കേ ഓതാർമ സൗത
1: കൊച്ചേ ബരി ലൈലെ വാസ്കോ ടി വി പോക്കണി ഭിത്തി ആസ്നേ ടി വി ബിഗ്രിയോ അനി ബനൗനെ ജനൽ ലാഗി കൊടി ബനൗനെ പുക്ക ഉലട്ട ഓയിനെ
0: ചിന്താ ഗർന്നു പർസ ത സദര മുക്കാം ചോരികോട് ബാട ചോരി ഘ്യാങ് ജാനെ ബാട്ടമാ രേക ആമ്രൈ ചൌധരി ഇലക്ട്രോനിക്സ് മാ ലൈ ജാ ന ത്യാ ത തിമ്രോ ബിഗ്രേക്കോ ടിവി മാത്ര ഹൈന കി മൊബൈൽ ഘടി സബൈ പണി ആൽസർനി സക്കി ഗർന്നി
1: ഇ ഓരെ ಕೇಸು ಬಾಯ್ ಮಪನಿ ತೀತೆ ತೀರ ಲಾಗಿ ಅಲ್ಸುನಿ ಒಯ್ನಟ
2: ಅವ ಆಉನುಸ್ ಹಾಮ್ರೆ ಚೌಧರಿ ಇಲೆಕ್ಟ್ರೋನಿಕ್ಸ್ ಮಾ 32 ಇಂಚ್ ದೇಖಿ ಮಾಥಿಕೋ ಎಲ್ಇಡಿ ಕಿಂದಾ ದಿಸೋಮ್ ಸಿಪೇ ಮಾ ಎಹಾ ಫ್ರೀಜ್ ಡಿ ಫ್ರೀಜ್ ಎಲ್ಇಡಿ ಎಲ್ಸಿಡಿ ಟಿವಿ ಮೊಬೈಲ್ ಸೌಂಡ್ ಸಿಸ್ಟಮ್ ಸಪೋರ್ಟ್ ಮೂಲ್ಯ ಮಾ ಪಾಉನು ಕಾ ಸಾಥಿ ಸಬಿ ಪ್ರಕಾರ ಕಾ ಟಿವಿ ಮೊಬೈಲ್ ರ ಅನ್ಯ ಇಲೆಕ್ಟ್ರೋನಿಕ್ ಸಾಮಾನ್ ಹರು ಮರ್ಮತ್ ಕರಿಂಛ ಇಸ್ಕಾ ಸಾಥಿ ವಿವಾಹ ಗೋಷ್ಠಿ ಸೆಮಿನಾರ್ ವ್ರತ ಬಂಧ ರ ಅನ್ಯ ಕಾರ್ಯಕ್ರಮ ಕಾ ಲಾಗಿ ಸೌಂಡ್ ಸಿಸ್ಟಮ್ ಭಾಡಾ ಮಾ ಪನಿ ಪಾಇಂಛ ಟಿವಿ ಮೊಬೈಲ್ ರ ಅನ್ಯ ಇಲೆಕ್ಟ್ರೋನಿಕ್ ಸಾಮಾನ್ ಮರ್ಮತ್ ಕರ್ನಿ ಟ್ರೇನಿಂಗ್ ಕೋ ಪನಿ ಸುವಿಧಾ यसमा विशेष गरी पाँच जनाको समूह बनाएर आएमा एकजनालाई छुटको पनि व्यवस्था गरिएको छ।
3: प्रोप्राइटर नरेन्द्र चौधरी, चौधरी इलेक्ट्रोनिक्स चरीकोट चरीख्याङ। थप जानकारीका लागि सम्पर्क नम्बर 9844391042 र 9844061814।
4: हो हाम्रो रेडियो 103.4 मेगाहर्ज।